0: me wa se wo kwati awurade na abetumi aye je je awurade wa aso nye ni wa je wo papa na ye fa ni dia obo ma ye na so nye
1: o se ye ja na chiri wa aso nye ni wa busiam
0: ma me ka jira wo Siamo suma posu wana katro siye ye dia betumi atena busu ye nemu obra woni mi yesu
1: say ye jane chiriwa asumdue ni wa wariem
0: ye me pesa me katro ni say se wo kwanti yesu asumdue ni abusu ye nemu
1: o sa wo jane chiriwa ye dia ni wa mawo
0: wana katra wo sa kwanti awurade a wo betumi adi ye
1: Oh, say ye ja na chiriwa.
0: Eba wai be ye den wenyaba. Fe urade. Ekwa bi e wo ba.